0: ಆದಿತ್ಯೇರಿಂದ್ರಸಗಣೋ ಮರುದ್ಭಿಃ
1: ಆದಿತ್ಯೇರಿಂದ್ರಸಗಣೋ ಮರುದ್ಭಿಃ ಆದಿತ್ಯೇರಿಂದ್ರಸಗಣೋ ಮರು